ಮಾಲಿಕತೆ ತುನನಿ ಭ್ರಮಸಿತೂತು ಆ ರಾಜಕುಮಾರಿನಿ ನಿಮುಸಮೆ ಯುಗ ಮುಗ ಗಡುಕುಮನಿ ಪ್ರೇಮ ಕೋಸಮೈ ಬೊಲಲೋ ಪಡೆನೆ ಪಾಪಂ ಪಸಿಬಾಡು ಅಯ್ಯೋ ಪಾಪಂ ಪಸಿಬಾಡು